ಸ್ವದಾಯ ಪ್ರಭುಕೃಪಾತೆ ಬಂದ ತುಟ್ಟೇ ಗುರುಪ್ರಸಾದ ಚುಟ್ಟೆ ಸುಖಟೆ ಲಾಕೋಡ್ ತಾವೆ ತೃಪ್ತನಾವೇ ಮಾಯಾ ಪಾಚೆ ಪಾವೇ ಪೋಕರ ತೃಪ್ತಾವೆ ಕಬ್ ಕಮರ ಬಿನಾ ಸಂತೋಗ ನೈಕೋ ರಾಧೇ ಸುಮನ ವರ್ತೆ ಸೌಕಾಧ್ಯ ನಾಮ ರಂಗ ಸರ್ವ ಸುಖೋ ಎಡು ಭಾಗಿ ಸೇ ಪರಾಪತೋ ಏ ಕರ್ಣ ಕರಾವನೆ ಆಪೇ ಆಪ್ ಸದಾ ಸುಧಾ ನಾನಿ ಕರ್ದಾಪ ಕರ್ಣ ಕರಾವನ ಕರ್ಣ ಹಾರ ಕೇ ವಿಚಾರ ಕರೆ ತೋ ಆಪೇ ಆಪ ಆಪ್ರಭ ಸೋಯ ಜೋಗ ಸ್ವಪ್ನೆ

ಯೋ ತಾನ್ ಸಂಚಹೋ ವಹ ಭಗವಂತ ಏಕಾಶ್ರಾಖೋ ಮನ ಮಾಹೇ ಜಿಸ್ ತನ್ ಕೋ ಚಾರ ಕುಂಟ ಉಡತಾವಹೇ ಜಿಸ್ ಸುಖ ಕೋ